ಮಮೇವ ಸರ್ವಂ ಮಮ ದೇವ ದೇವ ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ. ವಿತ್ ಒನ್ ವಾಯ್ಸ್ ಎವ್ರಿಬಡಿ ಮಹಾಪತಿ.

ಸರ್ವಾಂ ಚರಾಚರ ಜಗತ್ ಸಂರಕ್ಷಣೀಂ ಸತ್ಪದಾಂ ಚಂಚನ್ ಚಂಪಕ ನಾಸಿಕಾಗ್ರ ವಿಲಸನ್ ಮುಕ್ತಾಮಣಿರಂಜಿತಾಂ ಶ್ರೀಶೈಲಸ್ಥಲವಾಸಿನೀಂ ಭಗವತೀಂ ಶ್ರೀಮಾತರಂ ಭಾವಯೇ ಓಂ ಶ್ರೀ ದುರ್ಗಾ ಲಕ್ಷ್ಮೀ ಸರಸ್ವತಿ